ಗತಾಕಂಗ್ನ ಜಾತಂಗ್ನ ಪಾತಂಗ್ನ ಮಿತ್ರಂಗ್ನ ಮಂತ್ರೇ ನಮೋ ಏಕ ತಂತ್ರೇ ನಮೋ ಏಕ ತಂತ್ರೇ ನ ಧರ್ಮಂಗ್ ನ ಬರ್ಮಂಗ್ ನ ಸರ್ಮಂಗ್ ನ ಸಾಕೇ ನ ಬರ್ಮಂಗ್ ನ ಚರ್ಮಂಗ್ ನ ಕರ್ಮಂಗ್ ನ ಬಾಕೇ ನ ಸತ್ರಂಗ್ ನ ಮಿತ್ರಂಗ್ ನ ಪುತ್ರಂಗ್ ಸ್ವರೂಪೇ ನಮೋ ಆದರೂಪೇ ನಮೋ ಆದರೂಪೇ ಕಹೂ ಗಂಜ ಕೆ ಮಂಜ ಕೆ ಭರಂಬೂಲೆ ಕಹೂ ರಂಗ ಕೆ ರಾಜ ಕೆ ಧರ್ಮ ಲೂಲೆ ಕಹೂ ದೇಶ ಕೆ ವೇಶ ಕೆ ಧರ್ಮ ಧಾಮೆ